ದಳನ್ ತುಬಿಡಾವಿ ತೆಹೇನಿ ಮೀನೇಕ ತಿಸ್ನೀನೇನಾ ಏತಾನಿ ಮೀನೇಕ ಏತಾನೇನಾ ಹೆನೆನ್ ಎಂ ಬಲಿಬ್ ದೋರ್ಕ ತುದೈನೇ ತುಕ್ನ ದಾಯಿ ನನೆ ಸರಿ ಓಕ್ನ ತುಷಬೂಬ್ ನಿ ಸರಿ ಓಕ್ನ ದಾಯಿ ಥಾತಿಬ್ ದಾತೀನೇ ತರೇನಿ ಅವುಲೇವ ಅವುರೇವ ಅಲ್ ಆವ ಶಲ್ಲ ದಾಯಿಬ್ ದಾತೇನ ಶಾಲ ತುತ್ತೂನಿ ತೋನಿ ಹೊಕ್ನ ಸಂಗಿ ಶಾಲ ಭಾಮೂರ್ ಹೊಕ್ನ ಸಂಗಿ ತಾನ ತಾನ ತಾಮಕ್ ಎಹೇನಿ ಮೀನೇಕ ಸಗೆ ಕಾತೆಕ್ನ ಶಾಲ ಕತೀನ್ ಹೆನೆನ್ ತುನಿ ಸರಿ ಓ ತುಕ್ನ ತಿಕ್ತೇನ ದಾಯಿನ ನಿ ಸರಿ ಓಕ್ನ ಶಬೂಬ್ ನನೆ ಸರಿ ಓಕ್ನ ಬರೇಕ್ ನರಂಶಿ ತುಕ್ನ ತೋನ ಅದ್ಗಿರ್ನ ಹದಿತ್ಕ ಏಂ ಬಲಿ ಭೂಯಿನಿ ಆದ್ನೇತ್ ಹೆನೆನ್ ಸೋನಾ ಬನೂನ್ ಹದೀನಾ ಕಿಂಕೆ ಓ ಸು ದಾಯಿ ನಿ ಸರಿ ಓಕ್ನ ದಾಯಿ ಉಗ್ನುಕ್ನ ಹೈದ್ ಈತಿತ್ ತಿತ್ತೇನ ಎಂ ಬತೆ ಉಗ್ನುಕ್ನ ಹೈದ್ ಈತಿತ್ ಸೇನಾ ಕರ್ತಿತ್ ಉಸ್ನಾ ಕಿರ್ಕೀಕ್ ಒಹದಿ ದೀನ್ ಇಬ್ಕೀಕ್ ಸೇನಾ ಕರಿತ್ ತೋನ ಶಿಶುಬೋಬೆ ಐತ್ ತೋನ ಸೂರ್ ಇಸ್ತೋವೆ ಊನನ್ ಅಮಾ ಕೀಕೆ ಬೆತ್ತು ನಾತೀದ ದಾಯಿನ ನಿ ಸರಿ ಓಕ್ನ ದಾಯಿನ ಶಲ್ಲ ದೀಮ ದಾಯಿಬ್ ದಾತೇನ ಶಲ್ಲ ದೀಮ ದಾಯಿನ ತಿಮಿರ್ನಾ